ಪುಣ್ಯಸ್ಯ ಶುದ್ಧ ಪೌರ್ಣಮಿಯೋ ಪಾಡವರಂಬಸ್ಯ ಪಚ್ಚಪ್ಪಿ ನಿನ್ನಂ ಸ್ವಯಂ ಪ್ರಾಗಿ ಪಡರುನ್ನ ರಪಾದಿಯೋ ಪ್ರಾಣನಿಲಂಬೇಶ ಪ್ರಾವಿನ್ಕುರುನ್ನೋ ಆರಾವು ಮೀರಾವಿಲ್ ಒಟ್ಟಕ್ಕು ನಿಲ್ಪದ ಜಾಲಕ ಸ್ಥಿರಶೀಲಕ್ಕಪ್ಪುರಂ ಕಾಣಾದೆ ಕರೆಯುವಾನ್ ವಿರ್ಪಿಡಾ ಸ್ಥಿರಶೀಲ ಮಾತಿ ನಾ ನೋಕ್ಕಿ ಎನ್ನ ನಾ ಜಾಲಕ ಚಿಲ್ಲಿ ಕಂಡು ಜ್ಞಾನು ಕರೆಯುನ್ನದ ಜ್ಞಾ ತನ್ನೆಯು ಕರೆಯುನ್ನದ ಹೃಸ್ಸಿ ಜಲಪಾತ್ರೇದೋ ಯಮಿಯುಡೆ ವರಶುದ್ಧಮಾಂ ವಿರ ತುಂಬು ತೊಡುನ್ನುವೋ കൊച്ചു കൊച്ചുള്ളനക്കങ്ങളിൽ ഉൺമയുടെ ജ്വലനങ്ങൾ കത്തി അമരുന്നുവോ കത്തുവച്ചതാമേതോ മൗനം കലർന്നൻ ആത്മരക്തം